ಹೇಳಿದ್ದಾರೆ. ಅಂಗಡಿ ಪೇಡಾಡಿ ನಮಗೂ ಸಹಕಾರ ಸಾರಿಗೆ ಅಂಗಡಿ ಪೇಡಾಡಿ ಸಂಪರ್ಕ ನಂಬರ್ ಶ್ರೀ ನಾಯ್ಕಾನಿಗೆ ಚಾರ್ಜ್ ಬೀಸ್ ಬಿಜೆಪಿ ರಾಶಿ.

0: ಹೇಳಿದರು. ಒಬ್ಬರು ಆಭರಣಗಳಾದರೂ ನಡೆದವು, ಈಗ ನಮಗೆ ವಂಶರಾಜರು
1: ಸುಂಟಾಗಿ ಪ್ರಧಾನ ಮಾಡಲು ಪ್ರತಿ ನಂಬರ್ ಒನ್ ಸುಂಟಾರಿಗಳನ್ನ ತಯಾರಿಸಬೇಕು.

0: ಸಮಯ ವಿಶಿಷ್ಟ ಮಹಾರಾಷ್ಟ ಬರಾಲ್ ಆಗಿರುವ ಆಗಾಗಿ ವಿಶಿಷ್ಟ ಕಿರಾಕಿರ ಮುಖಿ ಓ ಅಪರಾಧ ಸ್ಥಳೀಯ ಕೋಖ ಸದಾಯ ಭಾಗಿದಾರ ಬನಿ
1: ಡಿವಿಜನ್ ಬಲ್ ಕಾರ್ಯಾಲಯ ಬರ್ದಿಯಾ ಫೋನ್ ನಂಬರ್ 084